ಸಂತ ಜನರ ಸದಾ ಬಸತ ಏಕ ರಾಮನ. ಮಾತ ಪಿತ ಬಂಧು ಸಖ ಸಬಗಿ ರಾಮನ. ಭಕ್ತ ಜನರ ಜೀವನ ಧನ ಏಕ ರಾಮನ. ಭಕ್ತ ಜನರ ಜೀವ

0: ಓ ಸಾಧಕುಡ, ನೀ ಎಂದುನ್ನಟುವಂತಿ ಪಂಚಭೂತಮುಲು, ಪರ್ವ ಎಂದುನ್ನಟುವಂತಿ ಒಕ ಆತ್ಮತತ್ವಮುಲು ಅನ್ನಿ ಒಕ್ಕಟೇ ಅನ್ನ ಸತ್ಯಾನ್ನಿ ಗುರ್ತಿಂಚಿನಟುವಂತಿ ವ್ಯಕ್ತಿ, ವಿರಕ್ತುಡು ಕಾನಿ, ರಕ್ತುಡು ಕಾನಿ, ಗೃಹಸ್ಥುಡು ಕಾನಿ, ಸಮಸ್ತ ಸಂಪ್ರಾದರು ಕಾನಿಟುವಂತಿ ವಾಡು ಕೂಡನು ನಿರಂತರಮು ಕರ್ಮಲು ಆಚರಿಸಿನಾ ಆಚರಿಸಕಪೋಯಿನಾ ಅತನು ಮೂಡು ಅವಸ್ಥಲು ಎಂದು ಕೂಡನು ನೀಯಂದೇ ಉಂಟಾಡು. ಅಲಾಂಟಿ ಭಕ್ತುಡು ಸರ್ವಜೀವನ ಎಂದುನ್ನಟುವಂತಿ ಆತ್ಮತತ್ವಮು, ತನ ಎಂದುನ್ನಟುವಂತಿ ಆತ್ಮತತ್ವಮು ಒಕ್ಕಟೇ ಅನ್ನ ಗುರ್ತಿಂಚಾಲಿ.
1: ಓ ಸೀಕರ್, ದ ಫೈವ್ ಎಲಿಮೆಂಟ್ಸ್ ಅಂಡ್ ದ ಪ್ರಿನ್ಸಿಪಲ್ ಆಫ್ ದ ಸೆಲ್ಫ್ ಇನ್ ಅದರ್ಸ್ ಅಂಡ್ ದಿ ಇಂಡಿವಿಜುವಲ್ ಆರ್ ಒನ್ ಅಂಡ್ ದ ಸೇಮ್. ದ ಒನ್ ಹೂ ರಿಯಲೈಸಸ್ ದಿಸ್ ಪ್ರಿನ್ಸಿಪಲ್ ಆಫ್ ಒನ್ನೆಸ್ ಆಫ್ ದ ಸುಪ್ರೀಮ್ ಸೆಲ್ಫ್, ಬಿ ದಟ್ ಹಿ ಬಿ ಎ ರೆನನ್ಷಿಯಂಟ್ or a householder, the man of action or not, will always enjoy and experience in all the three states of awareness his identification with the supreme self, the divinity.
0: Itti divyatvamaina ekatvanni gurtinchina valanna prati vyakti kudanu ಸತ್ಸಂಗಂ ಅತ್ಯವಸರಂ.
1: ಇನ್ ಆರ್ಡರ್ ಟು ರಿಯಲೈಸ್ ದ ಯೂನಿಟಿ ಆಫ್ ದ ಡಿವಿನಿಟಿ ಇನ್ ದಿ ಎಂಟೈರ್ ಕಾಸ್ಮೋಸ್, ಇಟ್ ಈಸ್ ಎಸೆನ್ಷಿಯಲ್ ಫಾರ್ ದಿ ಇಂಡಿವಿಜುವಲ್ ಟು ಜಾಯಿನ್ ದ ಗುಡ್ ಕಂಪನಿ ಸತ್ಸಂಗಂ.
0: ಸತ್ ಅನಗ ಮಂಚಿ ವಾರ ಸಹವಾಸಮನಿ ಕಾನಿ, ಏಕ ಭಕ್ತುಲ ಯೊಕ್ಕ ಗುಂಪುಲನಿ ಕಾನಿ, ಏಕ ಸಾಧಕುಲ ಯೊಕ್ಕ ಸಮಯವಸಮನೆ ಕಾನಿ ಭಾವಿಸರಾದು.
1: Satsanga, you should not go by the usual meaning that it is the company of the devotees or the company of the seekers either.
0: Sat anaga trikalamli endukudunu maarpu chendinatvanti tattvame.
1: Sat means that which is changeless in all the period, three periods of time.
0: Atti satte ದಿವ್ಯತ್ವಮೈನಟುವಂತಿ ಯೊಕ್ಕ ಆತ್ಮತತ್ವಮೇ ಅನ್ನು ಗುರ್ತಿಂಚಾಲಿ.
1: ಒನ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಪ್ರಿನ್ಸಿಪಲ್ ಆಫ್ ಸತ್, ದ ಡಿವಿನಿಟಿ, ಇಸ್ ದ ವೆರಿಲಿ ದ ಸೆಲ್ಫ್ ಓನ್ಲಿ.
0: ಈ ಸತ್ ಚಿತ್ತ ಕೂಡಿ ಆನಂದಾನ್ನಿ ಅನುಭವಿಸ್ತೂ ಉಂಟಾರಿ.
1: ಸತ್ ದ ಎಕ್ಸಿಸ್ಟೆನ್ಸ್ ಇನ್ ಕಾಂಬಿನೇಷನ್ ವಿತ್ ಚಿತ್ ಅವೇರ್ನೆಸ್ ವಿಲ್ ಎಕ್ಸ್ಪೀರಿಯನ್ಸ್ ದ ಆನಂದ.
0: ಏಕ ವಾತ ಸತ್ತನಗ ಸಚ್ಚಿದಾನಂದ ಸ್ವರೂಪಮೇ ಸತ್.

0: ಈ ವಿಶ್ವಮಂತೆಯೂ ಕೂಡ ದೈವಾಧೀನಮಯ ಉಂಟುನ್ನದಿ.
1: ದಿ ಎಂಟೈರ್ ಯೂನಿವರ್ಸ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಗಾಡ್.
0: ಅಟ್ಟಿ ದೈವಮು ಸತ್ಯಾಧೀನುಡೈ ಉಂಟಾಡು.
1: ಗಾಡ್ ಈಸ್ ಇನ್ ದಿ ಹ್ಯಾಂಡ್ಸ್ ಆಫ್ ಟ್ರೂತ್.
0: ಸತ್ಯಮು ಉತ್ತಮನ ಯೊಕ್ಕ ಆಧೀನಮಯ ಉಂಟುಂದಿ.
1: ದಿ ಟ್ರೂತ್ ಈಸ್ ಆಲ್ವೇಸ್ ಆಫ್ಟರ್ ಎ ನೋಬಲ್ ಮ್ಯಾನ್.
0: ಅಟ್ಟಿ ಉತ್ತಮನೇ ದೈವ ಸ್ವರೂಪುಡು.
1: ಸಚ್ ಎ ನೋಬಲ್ ಮ್ಯಾನ್ ಈಸ್ ವೆರಿ ಪರ್ಸೋನಿಫಿಕೇಶನ್ ಆಫ್ ಡಿವಿನಿಟಿ.
0: ಪ್ರೇಮ ಸ್ವರೂಪುಲಾರ
1: ಎಂಬಾಡಿಮೆಂಟ್ಸ್ ಆಫ್ ಡಿವಿನಿಟಿ.
0: ಒಕೇ ವ್ಯಕ್ತಿ ಜಾಗೃತ ಅವಸ್ಥೆ ಎಂದು ಅನೇಕ ವಿಧಮಲೈನಟುವಂಟಿ ಯೊಕ್ಕ ಅವಸ್ಥಲ ಗುರಿ ಅವುತುಂಟಾಡು.
1: ಎ ಪರ್ಸನ್ ಪಾಸಸ್ ಥ್ರೂ ಡಿಫರೆಂಟ್ ಫೇಸಸ್ ಅಂಡ್ ಸ್ಟೇಜಸ್ ಇನ್ ದ ವೇಕಿಂಗ್ ಸ್ಟೇಟ್.
0: ಅದೇ ವ್ಯಕ್ತಿ ಸ್ವಪ್ನಮನಂದು ತನಂತಾನೇ ಕಲ್ಪಿಸಿಕೊಂಡಾಡು.
1: ದ ವೆರಿ ಸೇಮ್ ಪರ್ಸನ್ ಕ್ರಿಯೇಟ್ಸ್ ಹಿಮ್ಸೆಲ್ಫ್ ಇನ್ ದ
0: ಡ್ರೀಮಿಂಗ್ ಸ್ಟೇಟ್. ತನ್ನ ಭಾವನೆಗಳನ್ನು ಕಲ್ಪಿಸಿಕೊಂಡಾಡು.
1: He also creates his own imagination feeling.
0: ಸುಖ ದುಃಖವನ್ನು ಕೂಡ ಕಲ್ಪಿಸಿಕೊಂಡಾಡು.
1: He just creates all his associates there.
0: ಅನ್ನಿಂಟಿ ಎಂದು ಕೂಡ ಸುಖ ಸಂತೋಷಾನ್ನಿ ಅನುಭವಿಸುತ್ತಾಡು.
1: He also passes through the pain and pleasure in the dreaming state.
0: ನಿದ್ರಾವಸ್ಥೆಯಂದು ಸರ್ವಮನು ಮರಚಿ ಪರಿಪೂರ್ಣಮೈನಂತಿ ಯೊಕ್ಕ ಚೈತನ್ಯಮನಂದು ತಲ್ಲೀನಮೈ ಉಂಟಾಡು.
1: While in the deep sleep, he forgets himself and lies in the state of consciousness.
0: ಒಕೇ ವ್ಯಕ್ತಿ ಜಾಗ್ರತ ಸ್ವಪ್ನ ಸುಷುಪ್ತಿಯಂದು ವಿವಿಧಮೈನಟುವಂಟಿ ಅವಸ್ಥಲು ಗುರಿ ಅವುತೂ ವಿವಿಧಮೈನಟುವಂಟಿ ಯೊಕ್ಕ ಕರ್ಮಲಕು ತಾನು ಕಟ್ಟುಬಡಿ ಉಂಟುಂಟಾಡು.
1: The same person is bound by different actions in all the three states of consciousness, the waking, the dreaming, and the deep sleep.
0: Kani nitya satyamain punti yokka atma tattvanni evvaru kudunu kadilinchaleru.
1: But that true eternal principle, the principle of the spirit, is unchangeable.
0: Oka kavitam nandu ಚಿತ್ರಿಂಪಡಿನಟುವಂತಿ ಯೊಕ್ಕ ಪೂಲಮಾಲನು ಎಟುವಂತಿ ಪೆನುಗಾಲಿ ಅಯಿನ ಕೂಡನು ಕದಲಿಸಲೇದು.
1: ಎ ಪೇಪರ್ ಆನ್ ವಿಚ್ ಎ ಗಾರ್ಲೆಂಡ್ ಈಸ್ ಇಂಪ್ರಿಂಟೆಡ್ ಕೆನಾಟ್ ಬಿ ಸಪರೇಟೆಡ್ ಬೈ ಎನಿ ವರ್ಲ್ ವಿಂಡ್.
0: ಕಾಗಿತಮನ್ನು ಕದಲಿಸನು ಕಾನಿ ಕಾಗಿತಮನಂದು ಚಿತ್ರಿಂಪಡಿನಟುವಂತಿ ಯೊಕ್ಕ ಪೂಲಮಾಲನು ಎಟುವಂತಿ ಪೆನುಗಾಲಿ ಕೂಡನು ಕದಲಿಸಲೇದು.
1: ದ ಪೇಪರ್ ವಿತ್ ದ ಪಿಕ್ಚರ್ ಆಫ್ ದ ಗಾರ್ಲೆಂಡ್ ಮೈಟ್ ಫ್ಲಟರ್ ಮೈಟ್ ಮೂವ್ ಬಟ್ the garland principle
0: kadilinchaleru.
1: But that true eternal principle, the principle of the spirit, is unchangeable.
0: Oka kavitam nandu

0: ದರ್ಶನ ಭಾಗ್ಯಂಬು ಪಡೆಯಗೋರಿ ಬೆತುಕಬಹುದು ರಚಟಿಕಿ ವೆರ್ರಿ ಮನಸ ಬೆತುಕಬೋಯದುರ ಚಟಿಕಿ ವೆರ್ರಿ ಮನಸ ಅತಿಯೋ ಮೀಲೋ ನೆನ್ನುನ್ನದಿ ಬೆತುಕು ಮಚಟ ಇಂತ ಕನ್ನನು ವೆರೆದ್ದಿ ಎರುಗಪರತು ಸಾಧು ಸದ್ಗುಣ ಗಣ್ಯುಲವು ಸಭ್ಯುಲಾರ ಬ್ರಹ್ಮದರ್ಶನ ಭಾಗ್ಯಂಬು ಪಡೆಯಗೋರಿ ವೆತುಕ ಭೋಜುದುರೆ ಚಟಿಕಿ ವೆರ್ರಿ ಮನಸ ಅದಿಯು ಮಿಲೋನ ಉನ್ನದಿ ವೆತುಕು ಮಚಟ ಇಂತಕನ್ನನು ಭಾಗ್ಯಂಬು ಏದಿ ಕಲದು.
1: With the sole desire to see the manifestation of the divine, O foolish mind, where do you want to go in search of him? That the divine is within you, you inquire and search within. What else more to be communicated to this august assembly of noble souls?
0: Prema Swarupulara.
1: Embodiments of love.
0: Bhagavat Srishti chala chitra vichitranga untuntadi.
1: God's creation is wonderful and mysterious.
0: Brahma bhagyani pondagori aneka vidhamulu kaakudanu sadhakulu prayatnam chestu vacharu.
1: People follow various spiritual paths to experience the divine vision, the manifestation of